ಬೇಕಾ ಸೂತ್ರವಂತ ಜಿಸ ಬುದ್ಧ ಬೇಕಾ ಸೋಕಲವಂತ ಜೇ ಸಿಮರೈ ಸ್ವಾಮೀ ಸೋಪತವಂತ ಜೇ ಆಪ ಪಚಾನೀ ಗುರು ಪ್ರಸಾದ ಪರಮ ಪದ ಪಾಯ ಗುಣ ಗೋಪಾಲ ದಿನ ರಹಿಣ ತೇ ಆಯ ಟೂಟೇ ಬಂಧನ